0: ಸಮಸ್ತಲ ಪ್ರಣಾಮೇ ಸಮಸ್ತಲ ಪ್ರಣಾಶಂಜಲ ನಾಮೇ ಸಮಸ್ತಲ ನಿವಾಸಿ
1: ಕಾಮಂಗ ಪೂತೆ ಸಮಸ್ತಲ ಸ್ವರೂಪೇ ಕೋ ಕರ್ಮಂಗ ಪ್ರಣಾಶಿ ಸ್ವಧರ್ಮಂಗ
0: ಸದಾ ಸಚಿದನಸ್ತಂಗ ಪ್ರಣಾಶಿ ಕರಿ ಮುಳ್ಕ ನಿಂದಾ ಸಮಸ್ತಲ ನಿವಾಸಿ
1: ಜಾಯ
0: ಭೂತೆ
1: ಜಾಯ ಬಗಣಿ ಮೇ ಹರಿಯಂ ಕರಿಯಂ ಕರಿ ಮೊರ ರಹಿ ಮೇ ಚತುರ್ಚಕ್ರ ಭಕ್ತಿ ಸ್ವಯಂ ಸುಭಂಗ ಸರ್ವದಾ